0: ಆಕಾಶವಾಣಿ ಇದು ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ 100.1 ಎಫ್ಎಂ.
1: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ, ಪುರಂದರದಾಸರ ರಚನೆ ಕೇಳಿ ಬಿ ವಿ ಸೀತಾ ಅವರ ದನಿಯಲ್ಲಿದೆ.
2: ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ. ಲೆಟ್ ಅಸ್ ಬಿಗಿನ್ ದ ಪ್ರೋಗ್ರಾಂ ವಿತ್ ದ ಕಂಪೋಸಿಷನ್ ಆಫ್ ಪುರಂದರದಾಸ ಸಂಗ್ ಬೈ ಬಿ ವಿ ಸೀತಾ. ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ.

0: ವಿದ್ಯಾಭೂಷಣ ಅವರು ಹಾಡಿರುವ ಪುರಂದರದಾಸರ ಮತ್ತೊಂದು ರಚನೆ ಕಣ್ಣಿನೊಳಗೆ ನೋಡು.
1: ಒನ್ ಮೋರ್ ಕಂಪೋಸಿಷನ್ ಆಫ್ ಪುರಂದರದಾಸ ಸಂಗ್ ಬೈ ಡಾಕ್ಟರ್ ವಿದ್ಯಾಭೂಷಣ. ಕಣ್ಣಿನೊಳಗೆ ನೋಡು.

0: ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಸಾಂಪ್ರದಾಯಿಕ ರಚನೆ ವೃಂದಗಾನದಲ್ಲಿದೆ.
1: ನೌ ಲೆಟ್ ಅಸ್ ಲಿಸನ್ ಟು ಅ ಟ್ರೆಡಿಷನಲ್ ಸಾಂಗ್ ಸಾಂಗ್ ಇನ್ ಕೋರಸ್ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ.

0: ದಶವಿಧನಾದವು ಕೇಳು ಜೀವಯ್ಯ. ಆಂಜನಪ್ಪ ಸ್ವಾಮಿಯವರ ರಚನೆ, ವೃಂದಗಾನದಲ್ಲಿದೆ.
1: ದಶವಿಧನಾದವು ಕೇಳೋ ಜೀವಯ್ಯ, ಸಂಗೀನ್ ಕೋರಸ್, ರಿಟನ್ ಬೈ ಆಂಜನಪ್ಪ ಸ್ವಾಮಿ.

0: ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ, ಮುಪ್ಪಿನ ಷಡಕ್ಷರಿ ಅವರ ರಚನೆ ವೃಂದಗಾನದಲ್ಲಿ.
1: ಒನ್ ಮೋರ್ ಸಾಂಗ್ ಸಾಂಗ್ ಇನ್ ಕೋರಸ್ ರಿಟನ್ ಬೈ ಮುಪ್ಪಿನ ಷಡಾಕ್ಷರಿ. ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ.

0: ಇದು ನೋಡಿದರೇನು ಸುಖವಿಲ್ಲ, ಆಂಜನಪ್ಪ ಸ್ವಾಮಿಯವರ ರಚನೆ ವೃಂದಗಾನದಲ್ಲಿ.
1: ಇದ್ದು ನೋಡಿದರೇನು ಸುಖವಿಲ್ಲ, ರಿಟನ್ ಬೈ ಆಂಜನಪ್ಪ ಸ್ವಾಮಿ, ಸಂಗಿನ್ ಕೋರಸ್.

0: ಕಾಯಲಿಂಗವ ಮುಟ್ಟಿದಡೆ ಚೆನ್ನಬಸವಣ್ಣ ಅವರ ವಚನವಿದು, ವೃಂದಗಾನದಲ್ಲಿದೆ.
1: ಒನ್ ಮೋರ್ ಸಾಂಗ್ ಇನ್ ಕೋರಸ್ ರಿಟನ್ ಬೈ ಚೆನ್ನಬಸವಣ್ಣ. ಕಾಯಲಿಂಗವ ಮುಟ್ಟಿದಡೆ.

0: ವೃಂದಗಾನದಲ್ಲಿ ಕಮಲೇಶ ವಿಠಲರ ರಚನೆ ಕೇಳಿ. ಪೂಜೆಯ ಮಾಡಿದರು ಶ್ರೀ ಗೌರಿಯ,
1: ಪೂಜೆಯ ಮಾಡಿದರು ಶ್ರೀ ಗೌರಿಯ. ಸಂಗಿನ್ ಕೋರಿಸ್ ರಿಟನ್ ಬೈ ಕಮಲೇಶ ವಿಠಲ.

0: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಇಂದಿನ ಈ ಹೊತ್ತಿನ ಭಕ್ತಿ ಸಂಗೀತ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: Dear listeners, you just heard various compositions sung by various artists. This devotional program was a contribution of Akashvani Bengaluru, anytime Indian music.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಕೇಳಿ ಕಾರ್ಯಕ್ರಮ ಅಮೃತ ಗುರುಕುಲ ಸಂಗೀತ ಪಾಠ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಪದ್ಮಾ ಗುರುದತ್. ಭಾಗವಹಿಸುವ ವಿದ್ಯಾರ್ಥಿನಿ
1: ಭವಾನಿ.
2: ನಮಸ್ತೆ.
3: ನಾವು ರಘುರಾಮ ಜಯ ಜಯ ರಘುರಾಮ ಕೃತಿಯಲ್ಲಿ ಪಲ್ಲವಿಯ ಕೊನೆಯ ಹಂತದಲ್ಲಿ ಕೊನೆಯ ಸಂಗತಿಯಲ್ಲಿ ಇದ್ವಿ. ಕೊನೆಯ ಸಂಗತಿಯನ್ನ ಒಂದ್ಸಲ ಹಾಡ್ಬಿಟ್ಟು ಅನುಪಲ್ವಿ ಕೊಟ್ಟೋಣ ಅಲ್ವಾ?
1: ಜಯ ಜಯ ಜಯ ಜಯ ಜಯ
3: ಅದು ಬರ್ಬೇಕು.

0: சதத நீத
1: ಸದದ ಅನ್ನೋದು ಎರಡನೇ ಕಾಲ, ನೀನು ಎರಡನೇ ಕಾಲದಲ್ಲಿ ಸದದ ನೀ ದಮ
0: ಸದದ ನೀ ದಪ
1: ದನಿ ಸರಿ ಸದ ಗೊತ್ತಾಯ್ತಲ್ವಾ. ಒಂದು ಗಮನಿಸ್ಕೊಳ್ಳಿ, ಯಾವುದೇ ಕೃತಿಯಾದರೂ ನಮಗೆ ಗೊತ್ತಾದ ಹಾಗೆ ಇರುತ್ತೆ, ನಾವು ಆ ಒಂದೊಂದು ಸಂಗತಿ ಒಂದೊಂದು ಸಂಗತಿಯಲ್ಲಿರುವ ಗಮಕವನ್ನ ಪ್ರತ್ಯೇಕವಾಗಿ ಕೂತ್ಕೊಂಡು ಎಷ್ಟು ಅಭ್ಯಾಸ ಮಾಡ್ತೀವಿ ಅವಾಗಲೇ ಅದು ನಮ್ಮದಾಗೋದು. ಅಲ್ಲಿ ತನಕ ಅದು ಬರೀ ಪುಸ್ತಕದಲ್ಲಿರುತ್ತೆ, ನಮ್ಮ ಮಸ್ತಕದಲ್ಲಿ ಹೋಗಿ ನಮ್ಮದಾಗಬೇಕಾದ್ರೆ ಅದನ್ನು ನಿಧಾನವಾಗಿ ಮನೆಯಲ್ಲಿ ಗಮನವಿಟ್ಟು ಅಭ್ಯಾಸ ಮಾಡಬೇಕು. ಈಗ ಅನುಪಲ್ಲವ್ಯ ಸಾಹಿತ್ಯವನ್ನು ಹೇಳ್ತೀನಿ, ಬರ್ಕೊಳ್ಳಿ. ನಯನ ಜಿತ ಕಮಲ,
0: ನಯನ ಜಿತ ಕಮಲ,
1: ನಾಮ ದುರಿತ ಮಲ,
0: ನಾಮ ದುರಿತ ಮಲ
1: ದುರಿತ ಅಂತ ಹೇಳ್ತೀವಿ.
0: ನಾಮ
1: ದುರಿತ ಕರೆಕ್ಟ್ ನಿಜವಾದ
0: ದುರಿತ
1: ಇಲ್ಲಿ ಬಳಸಿರುವಾಗ ದುರಿತ ಅಂತಲೇ ಸಾಹಿತ್ಯ ಕೊಟ್ಟಿದ್ದಾರೆ. ಅದರಿಂದ ನಾಮ ದುರಿತ ಮಲ,
0: ನಾಮ ದುರಿತ ಮಲ.
1: ಅದಾದ್ಮೇಲೆ ಮಯಿ ದಯಾಂಕುರು,
0: ಮಯಿ
1: ದಯಾಂಕುರು, ಮಹಿತ ತರ,
0: ಮಹಿತ ತರ,
1: ಮಣಿಮಯ ವಿಭೂಷಣ,
0: ಮಣಿಮಯ ವಿಭೂಷಣ,
1: ಮನುಕುಲೋತ್ತಮ,
0: ಮನುಕುಲೋತ್ತಮ.
1: ಇದು ಅನುಪಲ್ಲವ್ಯ ಸಾಹಿತ್ಯ.
0: ಆಯ್ತು.
1: ನಯನಜಿತ ಕಮಲ ಅಂದ್ರೆ ಅವನ ಕಣ್ಣುಗಳ ಸೌಂದರ್ಯದಿಂದಲೇ ಕಮಲವನ್ನ ಜಯಿಸಿದವನು ಅಂತ, ಚಿತ ಅಂದ್ರೆ ಜಯಿಸಿದವನು ಅಂತ. ನಾಮ ದೂರಿತ ಮಲ, ಮಲ ಅಂದ ತಕ್ಷಣ ಮಾಲಿನ್ಯ ಮಲಿನ ಅನ್ನೋ ಅರ್ಥ ತಗೋಬೇಕು. ನಾಮ ದೂರಿತ ಮಲ, ನಿನ್ನ ನಾಮವನ್ನು ಸ್ಮರಣೆ ಮಾಡುವವರು ಆ ಕಾಮಕ್ರೋಧಾದಿ ಮುಂತಾದ ಬೇಡದೆ ಇರೋ ವಿಷಯಗಳನ್ನೇ ದೂರ ಮಾಡುತ್ತೆ, ಅವರು ಅದರಿಂದ ದೂರವಾಗ್ತಾರೆ ಅಂತ ಪುಣ್ಯ ಸ್ಮರಣೆ ನಿನ್ನ ನಾಮ. ಮಯಿ ದಯಾಂಕುರು, ನನ್ನಲ್ಲಿ ದಯೆ ಇಟ್ಟು ಇರಿಸು, ನನ್ನಲ್ಲಿ ದಯೆ ಇಡಪ್ಪ. ಮಹಿತರ ಮಣಿಮಯ ವಿಭೂಷಣ ಅಂದ್ರೆ ಅತ್ಯಮೂಲ್ಯವಾದ ರತ್ನ ಆಭರಣ ಮಣಿಮಯ ಆಭರಣಗಳಿಂದ ಅಲಂಕೃತನಾಗಿರುವ ಯಾರು? ಮನುಕುಲೋತ್ತಮ, ಓ ದೇವನೇ ಮಾನವ ರೂಪನಾಗಿ ಅವತರಿಸಿದ ಶ್ರೀರಾಮ,
0: ಶ್ರೀರಾಮ
1: ಅತ್ಯುತ್ತಮ ಮಾನವ, ನನ್ನ ಮೇಲೆ ದಯ ಇಡಪ್ಪ ಅಂತ ವಾಗ್ಗೇಯಕಾರರು ಕೇಳ್ಕೊಂಡಿದ್ದಾರೆ. ಇವಾಗ ಅನುಪಲ್ಲವಿಯ ಸ್ವರ ಬಂದ ಸಾಹಿತ್ಯ ಬಂಧಕ್ಕೆ ಹೋಗೋಣ. ಈಗ ಅದರಲ್ಲಿ ನಾವು ಗಮನಿಸಬೇಕಾದ್ದೇನು ಅಂದ್ರೆ, ಸ್ವರದ ಒಂದು ಬಂಧವನ್ನ ಹಾಗೆ ಅಭ್ಯಾಸ ಮಾಡಬೇಕು, ಸಾಹಿತ್ಯ ಬಂಧವನ್ನ ಹಾಗೆ ಮಾಡಬೇಕು, ಕೆಲವು ಕಡೆ ಛೇದ ಮಾಡ್ಬೇಕಾಗತ್ತೆ. ಈಗ ನಾನು ಇಲ್ಲಿ ನಿಹತ ನಿಶಾಚರ ಹೇಳಿದಂಗೆ ಅದ, ನೀವು ಅದನ್ನ ಗಮನಿಸ್ಕೊಳ್ತಾರೆ, ನೀ ಹತ ನೀಶಾ ಚರ ಸತ್ಯ ಚರ ಸತ್ಯ ಇಲ್ವೇ ಇಲ್ಲ,
0: ನಿಶಾಚರ.
1: ಅದರಿಂದ ನಾವು ಸಾಹಿತ್ಯ ಯಾಕೆ ಬೇಕು ಅಂತ ಅಸಡ್ಡೆ ಮಾಡೋ ಹಾಗಿಲ್ಲ. ಇಲ್ಲಿ ಕೂಡ ಆ ತರ ವಿಷಯಗಳು ಬರುತ್ತೆ. ಸ ಸ ಸ
0: ಸ ಸ ಸ
1: ಪಾಮ
0: ಪಾಮ
1: ದ ನೀ ಸ ಸ ಎರಡನೇ ಆವರ್ತ. ಮೊದಲನೇ ಆವರ್ತಕ್ಕೆ ಸ ಸ ಸ ಪಾಮ
0: ಸ ಸ ಸ ಪಾಮ
1: ಅದು ತಕ್ಕಿಟ್ಟ ತಕ್ಕ ಧಿಮ್ಮಿ
0: ಸ
1: ಸ ಸ ಸ ಪಾಮ
0: ಸ
1: ಸ
0: ಸ ಸ ಪಾಮ
1: ಅಂತ ಸ್ವರ ಬಂದ. ಅದೇ ಸಾಹಿತ್ಯನ ನಾವು ಹಾಗೆ ಹಾಡ್ಬಾರ್ದು. ನಯನ ಜಿತ ಆಮೇಲೆ ಕಮಲ ಹಾಡ್ಬೇಕು. ನಯನ ಜಿತ
0: ನಯನ
1: ತಾಳ ಹಾಕೋಬಿಡಿ, ಮೊದ್ಲು ಸಾಹಿತ್ಯ ಕೇಳಿಸ್ಕೊಂಡು ಹಾಡಿ.

0: ಮುಂದಿನದರಲ್ಲಿ ಮೂರು ಅಕ್ಷರ ಬೇಕಲ್ಲ ತಕ್ಕೀಟಕ್ಕೆ, ಅದನ್ನ ಮೇಲಿನ ತಕ್ಕೀಟ ದದರಿ ಸಾರಿ, ಆಮೇಲೆ ದದರಿ ಅಂದಾಗ ಅದು ಮೂರಕ್ಷ. ಮೇಲಿನ ಕಾಲದಲ್ಲಿ ಎಡುಪು ಮೂರಕ್ಷ ಬಿಟ್ಟಿರ್ತೀರ, ಸೇರಿ ಆರು ಸೇರಿ ಎರಡನೇ ಕಾಲದಲ್ಲಿ ಮೂರಕ್ಷ ಆಗತ್ತೆ.
1: ತಕ್ಕೀಟ
0: ನಾಮ
1: ಮಾಲ
0: ತಕ್ಕೀಟ ನಾಮ.

ಇನ್ನೊಂದ್ಸಲ ಪೂರ್ತಿ ಅಕ್ಷರ ಹಾಡ್ತೀನಿ, ನೀವು ಬರ್ಕೊಂಡಿರೋದನ್ನ ಒಮ್ಮೆ ನೋಡ್ಕೊಳ್ಳಿ. ಸ ಸ ಸ ಪ ಮದನಿ ಸ ಸ ದದರಿ ಸ ಸಾರಿ ಸನಿ ಸಾ ಹಂಗ್ ಬರ್ಬೇಕು. ಸಾಹಿತ್ಯ ಹಾಡ್ಕೊಂಡ್ ಬರ್ತೀರಾ?

0: ಈಗ ಮುಂದಿನ ಸಂಗತಿ ಬಂದು ಎಡುಪು ಅಂತ ಏನು ಹೇಳ್ತೀವಿ ಆರಂಭ, ಅದು ಹಂಗೆ ಇರುತ್ತೆ ಸಾಹಿತ್ಯ. ಅದರದ್ದು ಸ್ವರ ಬಂದು ಪದ ಪದ ಮಾವ ಮದ
1: ಪದ ಪದ ಮಾಪ
0: ಮಾಪ ಮದ
1: ಮಾಪ ಮದ
0: ದನಿ ಸಾ ದನಿ ಸಾ
1: ಸಾ ನಿ ಸರಿ
0: ಆಯ್ತಾ.
1: ಹಾಂ,
0: ನಯನ
1: ನಯನ
0: ಜಿತ ಜಿತ ಅಲ್ಲಿ ನಿಲ್ಲಿಸ್ಕೊಳ್ಳಿ. ನಯನ
1: ಜಿತ
0: ಸಾ ಸಾ ನಿ ಸರಿ
1: ಕಮಲ
0: ಹಾಗೆ ಅದಷ್ಟು ಭಾಗ ಹಾಡ್ತೀರ.
1: ನಯನ ಜಿತ ಕಮಲ
0: ಕಮಲ ಒಟ್ಟಿಗಿರ್ಲಿ, ಇನ್ನೊಂದ್ಸಲ ಹಾಡ್ಬಿಡಿ.
1: ನಯನ ಜಿತ ಕಮಲ
0: ಆ ನಾಮ ದುರಿತ ಹಾಗೆ ಇಟ್ಕೋಬಹುದು.
1: ನಾಮ ದೂರಿತ ಮಲ
0: ಆ ಭಾಗನ ಹಾಗೆ ಉಳಿಸ್ಕೊ.

0: ಮುಂದಿನ ಸಂಗತಿ ಬಂತು. ನಾಮ ದುರಿತ ಅನ್ನುವಾಗ ಎಡುಪು ಮುಂದೆ ಇದ್ರದ ನೇ ಸರೇ ಗ ಮಗನೀ ರೇ,
1: ನೀ ಸರೇ ಗ ಮಗನೀ ರೇ,
0: ಮಾಗ ಇದೆ ಮೂರನೇ ಕಾಲ ಮನಿ ನೀ ರೇ ಮಾಡ್ಕೋಬಹುದು. ನ ಮಾದು ಹಾಗ
1: ನ ಮಾದೂರಿತ ಮಾಯಲ
0: ಅದು ರಿತಮ ದೂರಿತನಲ್ಲಿ ಅದನ್ನ ಹಾಗೆ ಉಳಿಸ್ಕೊಂಬಿಡಿ, ಹಾಕೊಳ್ಳಿ.

0: ಮುಂದಿನ ಭಾಗ. ಪಮದ ನೀ ಸ
1: ಪಮದ ನೀ ಸಂದೇ
0: ನೋಡ್ಕೊಳ್ಳಿ, ಮೂರೇ ಅಕ್ಷ ನೋಡಿ, ಮೂರೇ ಎಟ್ಟು
1: ಪಮದ
0: ಅಲ್ಲ, ಅದು ಸಮದಲ್ಲಿ ನೋಡಿ, ಆಮೇಲೆ ಬರವಣಿಗೆ ಕೈ ಇಟ್ಕೊಂಡ್ಬಿಟ್ರೆ ಕಾಣಲ್ಲ.
1: ಪಮದ ನೀ ಸ ಪಮದ ನೀ ಸ
0: ಅಲ್ಲಿ

0: ಈ ಬಂಧ ಯಾಕೆಂದ್ರೆ ಆವರ್ತಕ್ಕೋಸ್ಕರ ಅದನ್ನ ಮಾಡ್ಕೊಂಡಿದ್ದಾರೆ. ಆ ತರ ಸಾಹಿತ್ಯನ ಬಿಡಿಸ್ಕೊಂಡು ಹಾಡಕ್ ಆಗಲ್ಲ. ಆಮೇಲೆ ಅದ್ ಯಾಕೆ ಅಂತ ಹೇಳ್ತೀನಿ.
1: ದರಿಸನಿ
0: ಬೇಗ ಹೋಗ್ಬೇಕು.
1: ದರಿಸನಿ

0: ನಾನು ಹಾಡುವಾಗ ದೀರ್ಘ ಸ್ವರಗಳು ಹ್ರಸ್ವ ಸ್ವರಗಳ ಬಗ್ಗೆ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ಕೋತಾನೆ ಇರ್ಬೇಕು. ನೀವು ಬರ್ಕೊಂಡಿರೋದನ್ನೇ ನೋಡ್ಕೊಂಡು ಹಾಡಕ್ ಹೋದಾಗ ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ನಾವು ಹಾಡುವಾಗ ನೀವು ನಮ್ಮನ್ನ ಗಮನಿಸ್ಕೋಬೇಕು, ದೀರ್ಘ ಸ್ವರ ಹ್ರಸ್ವ ಸ್ವರ ಯಾವ್ದಿದೆ ಅಂತ. ಅಲ್ಲಿ ಗಾಮ ಇದೆ ಅನ್ಬಿಟ್ಟು ಹಾಡಕ್ ಹೊಟ್ಟೋಗ್ಬಿಟ್ರೆ ನಮ್ಗೆ ಅದು ಹೇಳುತ್ತೆ ಪಮದನಿ. ಅಲ್ಲಿ ಸಾಹಿತ್ಯ ಛೇದ ಮಾಡ್ಕೋತೀವಿ. ಮಗಿ ದಯಾ ಕುರು ಅಂದ್ರೆ ಮಾಡು ಅಂತ. ಮೈ ನನ್ಗೆ ಇಂಥದನ್ನ ಉಂಟು ಮಾಡು.
1: ಮಾಹಿತ
0: ಉದ್ದ ಕಾಡ್ದಾಗ ಸಸ ಹಾಡ್ಕೊಂಡ್ಬಿಡ್ತೀವಿ. ಮಾಹಿತ ತರ ಅಲ್ಲಿ ನಿಲ್ಲಿಸ್ಕೋಬೇಕು, ಒಂದು ಪಾಸ್ ಕೊಟ್ಕೋಬೇಕು, ಒಂದು ವಿಶ್ರಾಂತಿ.
1: ಮಾಹಿತ ತರ ಮಾಹಿತ ತರ
0: ಸಾಸ ಹಡಿದೀವಲ್ವಾ, ನೀನ ನೀವು ಮನೇಲಿ ಗಟ್ಟಿ ಮಾಡ್ಕೊಳ್ಳುವ, ಗಮನಿಸ್ಕೊಂಡು ಆ ಜಾಗ ನಿಲ್ಲಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಮಾ

0: ಅಮ್ಮ
1: ಅದು ಹಿಡಿಗೆಗೆ ಸಿಗಬೇಕು, ಹಿಡಿತಕ್ಕೆ ಸಿಗಬೇಕು ಸ್ವರಗಳು, ಹಾಗೆ ಬರಲ್ಲ. ಅದಕ್ಕೆ ಇದನ್ನೆಲ್ಲ ರಕ್ತಿ ರಾಗಗಳು ಅಂತ ಹೇಳ್ತಾರೆ. ಇದನ್ನ ಎಷ್ಟು ದೊಡ್ಡವ್ರು ಹಾಡಿರೋದು ಕೇಳಿದ್ರು ಸಾಕಾಗಲ್ಲ. ಗೊತ್ತಾಯ್ತಾ? ದಾವ ಮಗ ಗಮಾರಿ ರೇ ಗಮಪ,
0: ದಾಪ ಮಗ ಗಮಾರಿ ರೇ ಗಮಪ.
1: ಆಮೇಲೆ ಇನ್ನೊಂದು ಗಮನಿಸ್ಬೇಕಾದ್ದು, ಸ್ವರ ಹಾಡದ ತಕ್ಷಣ ಸಾಹಿತ್ಯ ಹಾಡೋದ್ ಕಷ್ಟ. ಅದನ್ನ ಆಕಾರದಲ್ಲಿ 10 ಸಲ 20 ಸಲ ನೀವು ನಿಮ್ಮದಾಗಿಸ್ಕೊಂಡ್ರೆ ಆಗ ಸಾಹಿತ್ಯ ಕೂಡ್ಸಕ್ ಸ್ವಲ್ಪ. ನಾವು ಸ್ವರಗಳನ್ನ ನಮ್ಮದಾಗಿಸ್ಕೊಂಡು ಅದರಲ್ಲಿ ಆಕಾರಗಳಲ್ಲಿ ಅದನ್ನ ಕರೆಕ್ಟ್ ಆಗಿ ಆಯಾ ಜಾಗಕ್ಕೆ ಸ್ವರ ಬರ್ತಿದ್ಯಾ ನೋಡ್ಕೊಂಡು ಆಮೇಲೆ ಸಾಹಿತ್ಯನ ಕೂಡ್ಸಿದ್ರೆ ಆ ಭಾಗ ನಮ್ದಾಗತ್ತೆ.
0: ಮನುಕೂಲೋತ್ತಮ
1: ಜಯ. ಹಾಗೆ
0: ಸರಿ,
1: ಅಭ್ಯಾಸ ಮಾಡ್ತೀರಾ?
0: ಹಾ, ಖಂಡಿತ ಮೇಡಮ್.
1: ಒಳ್ಳೇದೆ.
2: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠವನ್ನ ಆಲಿಸಿದಿರಿ. ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಪದ್ಮಾ ಗುರುದತ್. ಭಾಗವಹಿಸಿದ ವಿದ್ಯಾ

0: 98.1 ಮೆಗಾಹರ್ಟ್ಸ್ ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಸಪ್ನಾ ಮುಖರ್ಜಿ ಅವರಿಂದ ಸಿತಾರ್ ವಾದನ ಕೇಳುವಿರಿ. ರಾಗ್ ಜೋನ್ಪುರಿ, ಆಲಾಪ್ ಜೋಡ್ಜಾಲ, ವಿಲಂಬಿತ್ ಹಾಗೂ ದ್ರುತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಲಿಸನ್ ಹಿಂದೂಸ್ತಾನಿ ಸಿತಾರ್ ರಿಸೈಟಲ್ ಬೈ ವಿದುಷಿ ಸಪ್ನಾ ಮುಖರ್ಜಿ. ರಾಗ್ ಜೋನ್ಪುರಿ, ಆಲಾಪ್ ಜೋಡ್ಜಾಲ, ಗತ್ ಇನ್ ವಿಲಂಬಿತ್ ಅಂಡ್ ದ್ರುತ್ ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಜಿ ಜೋಗ್ ಅವರಿಂದ ವಯೋಲಿನ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವಯೋಲಿನ್ ರಿಸೈಟಲ್ ಬೈ ಪಂಡಿತ್ ವಿಜಿ ಜೋಗ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್.
2: ದಿಸ್ ಪ್ರೋಗ್ರಾಂ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸುತ್ತಿದ್ದೇವೆ ರವಿಚಂದ್ರ ಕೋಳೂರ್ ಅವರಿಂದ ಕೊಳಲು ವಾದನ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಸಿಎನ್ ಚಂದ್ರಶೇಖರ್, ಮೃದಂಗ ಎಸ್ ಅಶೋಕ್, ಮೋರ್ಚಿಂಗ್ ಎಸ್ ವಿ ಬಾಲಕೃಷ್ಣ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ತ್ಯಾಗರಾಜರ ಕೃತಿ ಗಾನಮೂರ್ತಿ ರಾಗ ಆದಿತಾಳದಲ್ಲಿದೆ ಗಾನಮೂರ್ತೆ. Welcome to today's Carnatic Classical Music Program. Dear listeners, in today's program we bring you flute recital by Ravichandra Kolur. He is accompanied on the violin by Vidwan C. N. Chandrasekhar, on the mridangam S. Ashok, on the marching S. V. Balakrishna. In the beginning, let us listen to a composition of Tyagaraja set to Ganamurthiraga Adithala, Ganamurthe.

ರವಿಚಂದ್ರ ಕೂಳೂರ್ ಅವರಿಂದ ಕೊಳಲು ವಾದನ ಆಸ್ವಾದಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಸಿಎನ್ ಚಂದ್ರಶೇಖರ್, ಮೃದಂಗ ಎಸ್ ಅಶೋಕ್, ಮೋರ್ಚಿಂಗ್ ಎಸ್ ವಿ ಬಾಲಕೃಷ್ಣ. ಇನ್ನೀಗ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಹೇಮಾವತಿ ರಾಗ ಆದಿತಾಳದಲ್ಲಿ ನಿಬದ್ಧವಾಗಿದೆ ಶ್ರೀ ಕಾಂತಿಮ ಥೀಮ್. ಯು ಆರ್ ಲಿಸ್ನಿಂಗ್ ಟು ಫ್ಲೂಟ್ ರಿಸೈಟಲ್ ಬೈ ರವಿಚಂದ್ರ ಕೂಳೂರ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ವಿದ್ವಾನ್ ಸಿಎನ್ ಚಂದ್ರಶೇಖರ್, ಆನ್ ದ ಮೃದಂಗಂ ಎಸ್ ಅಶೋಕ್, ಆನ್ ದ ಮೋರ್ಚಿಂಗ್ ಎಸ್ ವಿ ಬಾಲಕೃಷ್ಣ. ನೌ ಅ ಕಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್ ಸೆಟ್ ಟು ಹೇಮಾವತಿ ರಾಗ ಆದಿತಾಳ ಶ್ರೀ ಕಾಂತಿಮ ಥೀಮ್.

ಇದುವರೆಗೂ ರವಿಚಂದ್ರ ಕೋಳೂರ್ ಅವರಿಂದ ಕೊಳಲು ವಾದನ ಆಲಿಸಿದ್ರಿ. ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಸಿಎನ್ ಚಂದ್ರಶೇಖರ್, ಮೃದಂಗ ಎಸ್ ಅಶೋಕ್, ಮೋರ್ಚಿಂಗ್ ಎಸ್ ವಿ ಬಾಲಕೃಷ್ಣ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ಫ್ಲೂಟ್ ರಿಸೈಟಲ್ ಬೈ ರವಿಚಂದ್ರ ಕೋಳೂರ್. ಅಕಂಪನಿಸ್ ಆನ್ ದ ವಯಲಿನ್ ವಿದ್ವಾನ್ ಸಿಎನ್ ಚಂದ್ರಶೇಖರ್, ಆನ್ ದ ಮೃದಂಗಂ ಎಸ್ ಅಶೋಕ್, ಆನ್ ದ ಮೋರ್ಚಿಂಗ್ ಎಸ್ ವಿ ಬಾಲಕೃಷ್ಣ. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಿತೇಂದ್ರ ಅಭಿಷೇಕಿ ಅವರ ಗಾಯನ ಕೇಳುವಿರಿ. ರಾಗ್ ಸ್ವಾನಂದಿ, ಖಯಾಲ್ ವಿಲಂಬಿತ್ ಏಕ್ತಾಲ್ ಜಿಯರ ಮಾನತನಾಹಿ, ಧೃತ್ ತೀನ್ತಾಲ್ ಜೀನಾ ಮಾನೋ ಮೋರಿ.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಪಂಡಿತ್ ಜಿತೇಂದ್ರ ಅಭಿಷೇಕಿ. ರಾಗ್ ಸ್ವಾನಂದಿ, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ಜಿಯಾರಾ ಮಾನತನಾಹಿ, ಧೃತ್ ತೀನ್ತಾಲ್ ಜೀನಾ ಮಾನೋ ಮೋರಿ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಿತೇಂದ್ರ ಅಭಿಷೇಕಿ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದದಲ್ಲಿ ತಬಲಾ ಸಹಕಾರದಲ್ಲಿ ನಂದಕುಮಾರ್ ಪರ್ವತ್ಕರ್, ಹಾರ್ಮೋನಿಯಂ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಜಿ ಲವ್, ಖಯಾಲ್ ವಿಲಂಬಿತ್ ತೇಂತಾಲ್ ತಬ್ ತು ಜಂಗ್ ಸಮಾನ್, ಧೃತ್ತೇಂತಾಲ್ ದರಸು ಬಿನ್ನು ಸುನೋ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ಜಿತೇಂದ್ರ ಅಭಿಷೇಕ್. ಹಿ ಈಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ನಂದಕುಮಾರ್ ಪರ್ವತ್ಕರ್, ಹಾರ್ಮೋನಿಯಂ ಬೈ ಶ್ರೀ ವೆಂಕಟೇಶ್ ಗೋಡ್ಖಿಂಡಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಝೀಲಫ್, ಖ್ಯಾಲ್ ವಿಲಂಬಿತ್ ತೀಂತಾಲ್ ತಬ್ ತು ಜಂಗ್ ಸಮಾನ್, ಧೃತ್ ತೀಂತಾಲ್ ದರಸ ಬಿನ್ನು ಸುನೋ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಿತೇಂದ್ರ ಅಭಿಷೇಕಿ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ನಂದಕುಮಾರ್ ಪರ್ವತ್ಕರ್, ಹಾರ್ಮೋನಿಯಂ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಸೈಟಲ್ ಬೈ ಪಂಡಿತ್ ಜಿತೇಂದ್ರ ಅಭಿಷೇಕಿ. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ನಂದಕುಮಾರ್ ಪರ್ವತ್ಕರ್, ಹಾರ್ಮೋನಿಯಂ ಬೈ ಶ್ರೀ ವೆಂಕಟೇಶ್ ಗೋಡ್ಖಿಂಡಿ. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ರೇವತಿ ಸದಾಶಿವಂ ಅವರ ವೀಣಾವಾದನ, ಮೃದಂಗ ಸಹಕಾರದಲ್ಲಿ ಜಯಮಂಗಳ ಕೃಷ್ಣಮಣಿ, ಘಟ ಸಹಕಾರದಲ್ಲಿ ಬಿಆರ್ ರವಿಕುಮಾರ್, ಮೊದಲಿಗೆ ಶ್ವೇತಗಣಪತಿ ಮುತ್ತುಸ್ವಾಮಿ ದೀಕ್ಷಿತರ ಈ ರಚನೆ ಚೂಡಾಮಣಿ ರಾಗ ತ್ರಿಪುಟ ತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ವೀಣಾ ರಿಸೈಟಲ್ ಬೈ ರೇವತಿ ಸದಾಶಿವಂ. ಶೀ ಇಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಜಯಮಂಗಳ ಕೃಷ್ಣಮಣಿ, ಆನ್ ದ ಘಟಂ ಬಿ ಆರ್ ರವಿಕುಮಾರ್. ಟು ಬಿಗಿನ್ ವಿತ್ ಶ್ವೇತ ಗಣಪತಿ, ರಿಟನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್, ಸೆಟ್ ಟು ಚೂಡಾಮಣಿ ರಾಗ ತ್ರಿಪುಟ ತಾಳ.

ಸಭಾಪತಿ ಕೆ ಗೋಪಾಲಕೃಷ್ಣ ಭಾರತಿ ವಿರಚಿತ ಅಭೋಗಿರಾಗ ರೂಪಕತಾಳದಲ್ಲಿದೆ. ನೌ ಅ ಕಂಪೋಸಿಷನ್ ಆಫ್ ಗೋಪಾಲಕೃಷ್ಣ ಭಾರತಿ ಸೆಟ್ ಟು ಅಭೋಗಿರಾಗ ರೂಪಕತಾಳ ಸಭಾಪತಿ ಕೆ

ಸಕಲ ಗ್ರಹಬಲ ನೀನೆ, ಅಠಾಣ ರಾಗ ಖಂಡ ಚಾಪುತಾಳದಲ್ಲಿದೆ ಪುರಂದರದಾಸರ ರಚನೆ. ಸಕಲ ಗ್ರಹಬಲ ನೀನೆ ರಿಟನ್ ಬೈ ಪುರಂದರದಾಸ, ಸೆಟ್ ಟು ಅಠಾಣ ರಾಗ ಖಂಡ ಚಾಪುತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರೇವತಿ ಸದಾಶಿವಂ ಅವರ ವೀಣಾವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿ ಜಯಮಂಗಳ ಕೃಷ್ಣಮಣಿ, ಘಟ ಸಹಕಾರದಲ್ಲಿ ಬಿಆರ್ ರವಿಕುಮಾರ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ವರಾಳಿರಾಗ ಮಿಶ್ರ ಛಾಪು ತಾಳದಲ್ಲಿದೆ ಮಾಮವ ಮೀನಾಕ್ಷಿ. Dear listeners, you are listening to Veena Recital by Revathi Sadashivam. She is accompanied on the mridangam by Jayamangala Krishnamani, on the khatam B.R. Ravikumar. Now, Mamava Meenakshi, a composition of Muthuswami Dikshitar set to Varani Raga Mishra Chaputala.

ರೇವತಿ ಸದಾಶಿವಂ ತಮ್ಮ ವೀಣಾವಾದನವನ್ನು ಖಮಾಜ್ ರಾಗ ಆದಿತಾಳದಲ್ಲಿ ನಿಬದ್ಧವಾಗಿರುವ ಧರ್ಮಾಪುರಿ ಸುಬ್ಬರಾಯರ ರಚನೆಯೊಂದಿಗೆ ಸಂಪನ್ನಗೊಳಿಸುತ್ತಿದ್ದಾರೆ. ಜಾವಳಿ ರೇವತಿ ಸದಾಶಿವಂ ಕನ್ಕ್ಲೂಡ್ಸ್ ವೀಣಾ ರೆಸೈಟಲ್ ವಿತ್ ಜಾವಳಿ ರಿಟನ್ ಬೈ ಧರ್ಮಾಪುರಿ ಸುಬ್ಬರಾಯ ಸೆಟ್ ಟು ಖಮಾಜ್ ರಾಗ ಆದಿತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ರೇವತಿ ಸದಾಶಿವಂ ಅವರ ವೀಣಾವಾದನ ಆಲಿಸಿದ್ರಿ. ಮೃದಂಗ ಸಹಕಾರ ನೀಡಿದವರು ಜಯಮಂಗಳ ಕೃಷ್ಣಮಣಿ, ಘಟ ಸಹಕಾರ ನೀಡಿದವರು ಬಿಆರ್ ರವಿಕುಮಾರ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard Veena recited by Revathi Sadashivam. She was accompanied on the mridangam by Jayamangala Krishnamani, on the khatam B.R. Ravikumar. This program is a contribution of Akashvani Bengaluru. Anytime.